ಕೊರಾ ಶ್ರೀ ಅಭಿಮನ್ಯು ಜನ್ಮ ನಾಗೇಶು ರಾಣಿ ಸುಭದ್ರ ಮರಿಯೆ ರಣಮಾ ಕುಲಚಿಯೆ ಭಯೋ ಬಾಚೆ ನನ್ ಕೋಹಿತ ರಾಣಿ ಶ್ರೀ ಅಭಿಮನ್ಯು ಕಿಪನಿ ಶ್ರೀ ಉತ್ತರಾಗರ್ಬಿನಿ ತಿನೈ ಬಾಟ ಪಚಿ ಪರಿಚಿತ.

ಸುಮಿ ವಸುದೇವತೆ ಪದಿ ಪಾನಿ ಜಯ ಹಂತ ಹುದಾ ಭಯೇ ಯಶೂರಿ ಕರದ್ಯ ವಶಿಷ್ಟಾಗು ಲೇಯೋ ವಾತ ವಂದಾ ಭಯೇ ನಾರಾಯಣ.